0: ಹಾರ್ದಿಕ್ ನಿಮಂತ್ರಣ.
1: ದುಲ್ಖಾ ಜಿಲ್ಲಾ ಗೌರಿಶಂಕರ್ ಗೌಪಾಲಿಕಾ ವಾರ್ಡ್ ನಂಬರ್ 8 ಖಾರೆ ನಿವಾಸಿ ಸುರಿಮಾಯಾ ತಾಮಾಂಗ್ ಖ್ಯುಂಗ್ಬಾಕು ಯೋಹಿ ಮಿತಿ 2083 ಅಸೋಚ 5 ಗತೆ 66 ವರ್ಷಕ್ಕೆ ಉಮೇರ್ ಮಾಡಿ ನಿಧಾನಲೆ ಹಾಮಿ ಅತ್ಯಂತ ಮರ್ಮಾಹಿತ ಇಸ್ ದುಃಖದ ಗಡಿಮ ದಿವಂಗತ ಆತ್ಮಕ ಚಿರ ಶಾಂತಿ ಕಾಮನಾ ಭಾವಪೂರ್ಣ ಶ್ರದ್ಧಾಂಜಲಿ ವ್ಯಕ್ತ ಸಾಥೈ ಬೌದ್ಧ ಧರ್ಮ ಮಹಾಯಾನ ಪರಂಪರಾ ಅನುಸಾರ ಗರಿನೆ 21 ಪುಣ್ಯತಿಥಿ ಘೇವಾ ತ್ರಿರತ್ನ ಕುಂಜೋ ಸುಮಲೈ ಪ್ರಾರ್ಥನಾ ಗರ್ದೈ ಸಂಗೆ ಹೋಬ ಮೇಗು ಸಿಂಘಾಮ ಪುಗೋಸ್ ರ ಚೇರಿಶಿಲೆ ಸಹಯೋಗ ಗರೋಸ್ ರ ಗುರುಪದ್ಮ ಸಂಬಲೆ ಶಕ್ತಿ ದಿಯೋಸ್ ಭನಿ ಗರಿನೆ ಘೇವಾ ಲಾಮಾ ಗುರುಹರುಕೊ ಬಹುಲಿಬಾಟ ಘೇವಾ ಸಂಪನ್ನ ಹುನೆ ಹುದಾ ಸಂಪೂರ್ಣ ಮಿತ್ರಹರುಲೈ ನಿಮಂತ್ರಣ ಪಠಾಯಿಸಕೆಕೊ ಛ ಯದಿ ನಿಮಂತ್ರಣ ಪ್ರಾಪ್ತ ನಭಯಮ ಯಸೈ ಸೂಚನಾಲೈ ಆಧಾರ ಮಾನಿ ಆಫಂತ ಜನ ಇಷ್ಟ ಮಿತ್ರ ಕುಲ ಕುಟುಂಬ ಭಾಯಿ ಬಂಧು ನಾತಾದಾರ ಸಂಪೂರ್ಣ ಉಪಸ್ಥಿತ ಭೈ ಮಾನಿ ಮೊಲಾಮ್ರಾ ಶೋಕ್ ಪ್ರಸಾದ ಗ್ರಹಣ ಗರ್ನಕೋ ಲಾಗಿ ಹಾರ್ದಿಕ ನಿಮಂತ್ರಣ ಗರ್ದಛೌ.
0: ಶ್ರೀಮಾನ್ ಲಕ್ಷ್ಮಣ ತಾಮಾಂಗ್ ಖ್ಯುಂಗ್ಬಾ, ಜೇಠಾನಿ ಬಿಮ್ಮಾಯಾ ತಾಮಾಂಗ್, ಛೋರಾ ಬುಹಾರಿಹರು ಬುದ್ಧಿಮಾನ್ ತಾಮಾಂಗ್, ರತ್ನ ತಾಮಾಂಗ್, ಎಂ ಬಹಾದುರ್ ತಾಮಾಂಗ್, ಧರ್ಮೇಂದ್ರ ತಾಮಾಂಗ್, ಧನಲಕ್ಷೆ ತಾಮಾಂಗ್, ಆಶಾ ತಾಮಾಂಗ್, ವಿನಿತಾ ತಾಮಾಂಗ್, ಛೋರಿ ಜ್ವಾಇಂಹರು ಸುಕುಮಾಯಾ ತಾಮಾಂಗ್, ಮಾನ್ ಬಹಾದುರ್ ಗುರುಂಗ್, ಅನುಪಾ ತಾಮಾಂಗ್, ನಾರಾಯಣ ತಾಮಾಂಗ್, ಲಕ್ಷ್ಮೀ ತಾಮಾಂಗ್, ಶ್ರೀಮಾಯಾ ತಾಮಾಂಗ್, ಚಂದ್ರಕುಮಾರ್ ಶ್ಯಾಂತನ್, ನಿರ್ಮಾಯಾ ತಾಮಾಂಗ್, ವಿಶ್ವ ತಾಮಾಂಗ್, ನಾತಾ ನಾತಿನಾಹರು ಅಸ್ಮಿತಾ ಗುರುಂಗ್, ರೇಸ್ಮಿತಾ ಗುರುಂಗ್, ಸೌರಾತ್ ಗುರುಂಗ್, ರವಿ ತಮಾಂಗ್, ನುರ್ಬು ತಮಾಂಗ್ ಲಗಾಯತ್ ಸಂಪೂರ್ಣ ಖ್ಯುಂಗ್ಬಾ ಪರಿವಾರ ಗೌರಿಶಂಕರ್ ಗಾಉಪಾಲಿಕಾ ವಡಾ ನಂಬರ್ 8 ಖಾರೆ ದೋಲಖಾ. ಘೇವಾ ಹುನೆ ಮಿತಿ 2083 ಸಾಲ ಅಸೋಜ 24 ಗತೆ ಶುರು ಭೈ 25 ಗತೆ ಸಂಪನ್ನ. ಘೇವಾ ಹುನೆ ಸ್ಥಾನ ಆಫ್ನೇ ನಿಜಿ ನಿವಾಸ ಗೌರಿಶಂಕರ್ ಗಾಉಪಾಲಿಕಾ ವಡಾ ನಂಬರ್ 8 ಖಾರೆ ದೋಲಖಾ. ಥಪ್ ಜಾನಕಾರಿ ಲಾಗಿ ಸಂಪರ್ಕ ಮೊಬೈಲ್ ನಂಬರ್ 9848 84 76 60. बाख्रा पालन किसान प्रोत्साहन तथा खसी बोका मेला लाग्ने सम्बन्धी सूचना.
2: दोलखाको भीमेश्वर नगरपालिका वडा नम्बर 5 को वार्षिक स्वीकृत कार्यक्रम अनुसार बाख्रा पालन किसान प्रोत्साहन तथा खसी बोका मेला सञ्चालन हुन गइरहेकाले यो सूचना प्रसारण भएको मितिले 7 दिन अर्थात असोज 23 गते भित्र भीमेश्वर नगरपालिकाको मापदण्ड 2083 बमोजिम वडा नम्बर 5 वडा कार्यालय माटीमा निवेदन पेश गर्नुहुन अनुरोध गरिन्छ. साथै उत्कृष्ट खसी तथा बोका पालक कृषकहरूलाई पुरस्कृत समेत गरिनेछ. साथै उक्त दिन पशुहरूको निशुल्क जाँच समेत गरिने जानकारी गराइन्छ.
0: कार्यक्रम हुने मिति 2083 साल असोज 28 गते. स्थान बुढा भीमसेन खेल मैदान. समय बिहान ठीक 10 बजे. सहभागी हुने किसानहरूलाई खाजा भत्ताको व्यवस्था रहेको र बिक्री भएका खसी तथा बोकाका प्रति केजी प्रोत्साहन रकम समेत रहेको जानकारी गर्दछौ.
2: वासु श्रेष्ठ अध्यक्ष भीमेश्वर नगरपालिका वडा नम्बर 5 को कार्यालय माटी दोलखा.
3: सामुदायिक पहुँचका लागि संचार रेडियो सैलुङ सामुदायिक एफएम 92.7 मेगाहर्ज.

ಗೃಹಂ ಪೂಜಾತೇ ವಿಷಯೋಪಭೋಗರತನ ನಿಂದ್ರಾಶಮಾಧಿ ಸ್ಥಿತಿ ಸಂಚಾರಂ ಪದಯೋ ಪ್ರದಕ್ಷಿಣ ವಿಧಿ ಸ್ತೋತ್ರಾಣಿ ಸರ್ವಗಿರೋ ಯತ್ಕರ್ಮಂ ಕರೋಮಿ ತತ್ತದಖಿಲಂ ಸಂಭೋ ತತಾರಾಧನಂ ಕರ್ಣಚರಂ ಕೃತಂ ವಾ ಕಾಯಜಂ ಕರ್ಮಜಂ ವಾ ಶರಣನಯನಜಂ ವಾ ಮಾನಸಾಪರಾಧಂ